0: Here, here, here, here, here, here, here. Oh! Hee, hee, ho! Hee, hee, ho! Oh! Ma, ma, ma. Oh! Yeah. Ma, ma, ma. Hey. Oh. Hey, hey, hey, hey. Oh. Hey, hey. Oh. Yeah, yeah, yeah, yeah. Oh.
1: Bada bada bada dali ke laaye ta lai tin.
0: Hey. Hey. Hey.
1: Hey. Hey. Hey. Hey. Hey. Hey. ಹಾಗಲ್ಲೇ ಭೂಯನ್ ಕೊಟ್ಟನು ನಿಮ್ಗ ಡಾಗನಿಂಗ್ ಹಾಕಂತ ಕರ ಭವಾನ ಇಂಕನ ಬೈ ಭಜನ್
2: ಉಠಿಮಿ ಸತ್ವರ ಜೂನ್ ಮಾಲ್ ಪೊಟಿಯನ್ ತ ಕೈಯಲ್ಲಿ
1: ಅಸಾಂಜೆ ವಡಿಲ್ ಪಿ ಚಾರಿಂದ ಜಡಿ ರೀತಿ ಅಸಿ ಚಾರಿ ಹುಂದ ನ ಹಲೋ ತನ ಅಡಿ ರೀತಿ ಅಸಾಂಜೆ ಡಾಡಾ ಚಾರಿಂದ ಹುವಾ ಅಸಾಂಜೆ ಡಾಡಾ ಜಾ ಬಾಪಾ ಚಾರಿಂದ ಹುವಾ ತ ಅಸಾಂಜೆ ಜೋ ಪೀಡಿಯೂ ಥೈ ಹುಈ ಇನ್ ಮೇ ಈ ಜ ಪರಮ ಪಾರ್ಥಿ ಮಾಲ್ ಜೋ ಹಲ್ಯೋ ಚಿ